ರಿದಿ ಬಲಾ ಗೆಬಿನ್ ನೆಗೆನ ಕುಮರಿ ಕೌರುದು ಗೀಪದ ರಚನೆ ಸಹ ಸಂಗೀತ ನಿರ್ಮಾಣೆ ಗರು ಮರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧತ್ ಪ್ರಿಯಶಾಂತ್.

0: ಬೈಬಲರು ನೊಲಿಯ ಉಡಾನ ಮೇಲೋಕೆಯ ಮೀಟ ವಡ ಸುಂದರ ತನಕ್ ಯಹಪತ್ ತನಕ್ ಬಾವಟ ಪಾತ್ವೇದ ಎವಾಗೇಮ ಬೈಬಲೆಯ ಕಿಯವನ್ನನ್ ಸಹ ಬೈಬಲೆಯ ನೊಕಿಯವನ್ನನ್ ಅತರ ಪಾವತಿನ ವೆನಸ ಕುಮಕ್ದ
1: ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತಟ ಮೀಲಂಗಟ ಒಬಟ ಸವನ್ ದಿಯ ಹೆಕಿ
0: ವರ್ತಮಾನೇ ಇತಾಮ ಸಂಕೀರ್ಣ ಜೀವಿತ ಗತಕರಣ ಅಪಟ ಅತ್ತಟಮ ಬೈಬಲೆಯನ್ ಲಬಾಗತ ಹೆಕಿ ಮಗಪೆನ್ವೀಮ ಕುಮಕ್ದ ಅರ ವರ್ತಮಾನೇ ತರುಣ ತರುಣಿಯಂಗೆ ಭಾಷಾವೆನ್ ಕಿಯನವನಂ ಬೈಬಲೇ ಕಿಯಲಕಿಯಾನ್ನೇ ಬೈಲಯಾಕ್ದ ಎತರ ಮೇವಗೇ ವಿವಿಧಾಕಾರಿ ಪ್ರತಿಕಡೆಯನ್ ತಮೈ ಅಪಿ ಮೇಮ ಸಾಕಚ್ಛಾ ಮಾಲಾವೆನ್ ವಿಚಾರಶೀಲಿ ವಿಧಿಯಟ ಎವಾಗೇಮ ಇತಾ ಪುಲುಲ್ ವಿಧಿಯಟ ಎವಾಗೇಮ ಇತಾಮ ವಿದ್ಯಾತ್ಮಕ ಆಕಾರೇನ್ ಸಲಕಾ ಬೆಲೀಮಟ ಅಪೇಕ್ಷಾ ಕರಾನ್ನಿ ಎತುಲಿನ್ ಅಪಗೇ ಜೀವಿತ ವಡಾ ಯಹಪತ್ ಕರಗ್ಯಾನೀಮ ವಡಾ ಅರ್ಥವತ್ ಕರಗ್ಯಾನೀಮ ಸಹ ವಡಾ ಆನಂದ ಜನಕ ಕರಗ್ಯಾನೀಮಟ ಅಪಿ ಮೇ ಸಾಕಚ್ಛಾ ಮಾಲಾವೆನ್ ಪ್ರಯತ್ನಯಾಕ್ ದರನವಾ ಅಪಿ ಹೆಮದೆನಾಗೇಮ ಯಹಪತ ಅಭಿವೃದ್ಧಿಯ ಸಹ ಆಧ್ಯಾತ್ಮಿಕ ಪ್ರಗತಿಯ ಉದ್ದೇಶ
1: ඔබ ඒ සවන් දුන්නේ මහාචාර්ය ඇන්ටන් මීවනගේ දහම් කතිකාවතටයි.
2: මේ මංගල උත්සව ඇතුළු ඕනෑම උත්සව අවස්ථාවක් සඳහා ඔබට අවශ්‍ය ශබ්ද විකාශන පද්ධති කුලියට ලබා ගැනීමට විමසන්න අධ්‍යක්ෂක පියතුමා දිමුතු පදනම පම්බල කතා කරන්න දුරකථන අංක 077 32 65 133 071 81 582

0: ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಾಟ ಒಬ್ಬಿನ ವಾಸಸ್ಥಾನಯಕ್ ವನಲೆಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುಟು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯು ಜೇಸು ಕ್ರಿಸು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.
1: ಕಥಾ ಕರನ್ನ ದುರಕಥನಾಂಕ 0577 32 61 33 0771

ರಿವಿವಾಲಾ ಗೆವಿನ್ ನೆಗೆನೆ ಕುಮರಿ ಕೌರುದು ಗೀಪದ ರಚನೆ ಸಹ ಸಂಗೀತ ನಿರ್ಮಾಣ ಗರು ಬರ್ಸಿಲಿನ್ ಜಯಕುಡಿ ಪೀತುವಾ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

0: ಯಾಜ್ಞಾಕರಂ ಸರ್ವಬಲಧಾರಿಯೂ ಅನಾದಿ ಅನಂತವೂ ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಗೆ ಶ್ರೀಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುಟು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಹಾ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯೋ ಜೇಸು ಕ್ರಿಸು ಸುಹಾಸೆ ಉದಿಸಾಮ ಅಪಟ ಲಭೇವಾ ಆಮೇನ್.
1: ಬೈಬಲಯ ನೊಲಿಯವುನಾ ನಂ ಮೇ ಲೋಕೆಯ ಮೀಟ ವಡಾ ಸುಂದರ ತನಕ್ ಯಹಪತ್ ತನಕ್ ಬಾವಟ ಪಾತ್ವೇದ ಎವಾಗೇಮ ಬೈಬಲಯ ಕಿಯವನ್ನನ್ ಸಹ ಬೈಬಲಯ ನೊಕಿಯವನ್ನನ್ ಅತರ ಪಾವತಿನ ವೆನಸ ಕುಮಾಕ್ದ
2: ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತಟ ಮೀಲಂಗಟ ಒಬಟ ಸವನ್ ದಿಯ ಹೆಕಿ.
1: ವರ್ತಮಾನೇ ಇತಾಮ ಸಂಕೀರ್ಣ ಜೀವಿತ ಗತ ಕರನ ಅಪಟ ಅತ್ತಟಮ ಬೈಬಲಯೆನ್ ಲಬಾಗತ ಹೆಕಿ ಮಗಪೆನ್ವೀಮ ಕುಮಾಕ್ದ ಅರ ವರ್ತಮಾನೇ ತರುಣ ತರುಣಿಯಂಗೆ ಭಾಷಾವೆನ್ ಕಿಯನವ ನಂ ಬೈಬಲೇ ಕೇಲಕಿ ಆನ್ನೇ ಬೈಲಯಾಕ್ದ ಎತ್ತರ ಮೇವಾಗೆ ವಿವಿಧಾಕಾರಿ ಪ್ರತಿಕಡೆಯನ್ ತಮೈ ಅಪಿ ಮೇಮ ಸಾಕಚ್ಛಾ ಮಾಲಾವೆನ್ ವಿಚಾರಶೀಲಿ ವಿಧಿಯಟ ಎವಾಗೇಮ ಇತಾ ಪುಲುಲ್ ವಿಧಿಯಟ ಎವಾಗೇಮ ಇತಾಮ ವಿದ್ಯಾತ್ಮಕ ಆಕಾರೇನ್ ಸಲಕಾ ಬೆಲೀಮಟ ಅಪೇಕ್ಷಾ ಕರಾನ್ನಿ ಎತುಲಿನ್ ಅಪಗೆ ಜೀವಿತ ವಡಾ ಯಹಪತ್ ಕರಗ್ಯಾನೀಮ ವಡಾ ಅರ್ಥವತ್ ಕರಗ್ಯಾನೀಮ ಸಹ ವಡಾ ಆನಂದ ಜನಕ ಕರಗ್ಯಾನೀಮಟ ಅಪಿ ಮೇ ಸಾಕಚ್ಛಾ ಮಾಲಾವೆನ್ ಪ್ರಯತ್ನಯಾಕ್ ದರನವಾ ಅಪಿ ಹೆಮದೆನಾಗೇಮ ಯಹಪತ ಅಭಿವೃದ್ಧಿಯ ಸಹ ಆಧ್ಯಾತ್ಮಿಕ ಪ್ರಗತಿಯ ಉದ್ದೇಶ
2: ಒಬ ಏ ಸವಂದುನ್ನೆ ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತಟಾಯಿ ಒಬ ಸೆಮಟ ಯೇಸು ಪಿಹಿಟಾಯಿ.

ಯಾಜ್ಞಾಕರಂ ಸರ್ವಬಲಧಾರಿಯೂ ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುಟು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟೇ ದೆನ್ನಾವು ನಪುರುವಲಿನ್ ಹಾ ಅನವರ್ತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆ ಉದಿಸಾಮ ಅಪಟ ಲಭೇವಾ ಆಮೇನ್.